gidi se wo ho ye odaye sorry ye na wache na kwa na wie ye weekend fofra san beto ye menim se plans no do so pa but ye di ye nyina mu ne na mu to nyina mu no